0: ಕೇಟ ಕೋ ರಾಜ
1: ಬ್ರಹ್ಮ ಗರೀಬನ ವಾಜ
0: ಜಾಂಕಾ ದೃಷ್ಟ ಕಶು ನಾ ಆವೈ
1: ತಿಸ್ ತತ್ಕಾಲ ದಹಿ ದಿಸ್ ಪ್ರಗಟಾವೈ
0: ಜಾಂಕು ಅಪನೇ ಕರೇ ವಕ್ಸೀಸ
1: ಕಾಕಾ ಲೇಖಾ ನ ಗಣೇ ಜಗದೀಸ
0: ಜಿಯೋ ಪಿಂಡ ಸಭ ತಿಸ್ಕೀ ರಾಸ
1: ಕಡ ಕಡ ಪೂರ್ಣ ಬ್ರಹ್ಮ ಪ್ರಗಾಸ
0: ಅಪನೀ ಬನತ ಆಪ ಬನಾಯೀ
1: ನಾನಕ ಜೀವೇ ದೇಖ ಬಡಾಯೀ
0: ಇಸ್ಕಾ ಬಲ ನಾಹೀ ಸಹಾತ